0: ಹಾಡು ತಿಹವು
1: ಕಡಲ ಕರೆಯ ಖಗಕುಲ
0: ಎನಿತೋ ಮುಗಿಲ
1: ಉದ್ದ ಅಗಲ ಜೀಗಿದನಿತು
0: ಬಾಂದಳ. ಇದುವರೆಕೂ ಪಲ್ಲವಿ. ಇಪ್ಪ ಮೊದಲ ಚರಣಂ.
1: ಬಾನಲೋಕ ನಗುವ ನಾಕ
0: ಹಾರೋ ಹಕ್ಕಿ ಪಾಲಿಗೆ
1: ರೆಕ್ಕೆ ಬೀಸಿ ಧೈರ್ಯ ಸೂಸಿ ಚುಕ್ಕಿ ಮುಟ್ಟೋ ಹಮ್ಮಿಗೆ.
0: ಇನಿ ರೆಂಡಾವದು ಚರಣಂ.
1: ದೂರ ದೂರ ಹಾರಿ ಹಾರಿ ವ್ಯೋಮ ಕಾಣುವ ಬಗೆ
0: ಹಸಿವ ಮರೆಸಿ
1: ವಾಂಛೆ ಮೆರೆಸಿ ದಿಗಂತ ಸೇರೋ ಲಘು ಬಗೆ.
0: ಸರಿ, ಇಪ್ಪ ಮೂರಾವದು ಚರಣಂ.
1: ಯಾವ ನಾಡೋ ಎಂಥ ಕಾಡೋ
0: ಯಾವ